ಜಂಜುವಂಸಿನ ರಾಜೇಗ ಲಾನು ದೈನ ಲಾನು ದೈನ ಕೃಷ್ಣ ಲಾನು ದೈನ ಜಂಜುವಂಸಿನ ರಾಧಿಕ ಲಾನು ದೈನ

ಮೈ ಪರಶುರಮೇತ್ಯ ಸರಿ ಭನ್ನ ಖೇರ ಓ ಸತ್ರಜಿತ ಮಹಾರಾಜ ಭನ ಲಾಗೇ ಈಶ್ವರ ಜೇ ಮಾತಾ ಹಜುರಲೆ ಮಲಾಯ ವರದಾನ ದಿನ ಹುಂಚ ಭನಿ ನಾರಾಯಣ।